0: ಶ್ರೇಷ್ಠವಾಗಿ ಜನರು ಮೊಳಕೆ ಬಸಿಕೊಂಡ ಸ್ಥಾನ ಕಾಯ್ದೆ ಬಸಿಕೊಂಡ ಚುನಾವಣೆ ಗುಣಮಟ್ಟ
1: ಮಲ್ಲಿಕಾ ಪಶುಪಂಚಿಗಾದ ರೂಪ ಸಮಯದ ಪಾನಿಗೂ ಸ್ಕೂಲ್ ಬಂದಕ್ಕೆ ತಾರ ಗಹಿರು ಕಾರಣ ಕಣಿಗಾಗುತ್ತೆ.

0: ಸರ್ಕಾರದ ಕಾರ್ಯಗಳ ಸಂಪೂರ್ಣವಾಗಿ ಸುಖವಾಗಿ ಹೋಗ್ತಾರೆ ಪ್ರಕೃತಿಯನ್ನು ಮತ್ತು ನಾಗರಿಕ ಮಾತ್ರ ಸುತ್ತಿರುವ ಬಸವನ ಪಡಿಸುವ ನಿಶ್ಚಯವನ್ನು ಲಾಭ
1: Please.